ನೇರ ನಿಭಾಗನಕ್ಕ ಬಖ ಬಖ ನಿ ಕುರು ಉಯಿನ ಪಚರಲ ಪಂಪ್ತೆ ಕೊಸಹ ಆಜೆ ನೋ ಆ ಬಾಯಿ ಕುರು ಬಖ ನೋ ಥೆರೆ ನಂಪಕನ ಕೊಸ ಓಲಾ ಥೊನ್ನ ನಿ ಬಾಯಿ ಕುರು ಉಯಿನ ಲಪೆಲಂತೆ ಕೊಸಹ